ನ್ಯಪತಂಶ್ಚ ಗರ್ಭಾಃ ರಕ್ಷತ್ವಸೌ ಮಾಧ್ವನಿ ಯಜ್ಞಕಲ್ಪಃ ಸ್ವದಂಶ್ತ್ರಯೋನ್ನೀತಧರೋ ವರಾಃ ರಾಮೋದ್ರಿಕೂಟೇಶ್ವಸ ವಿಪ್ರವಾಸೇ ಸ ಲಕ್ಷ್ಮಣೋ ವ್ಯಾತ್ ಭರತಾಗ್ರಜೋಸ್ಮಾನ್ ಮಾಮುಗ್ರಧರ್ಮಾತ್ ಅಖಿಲಾತ್ ಪ್ರಮಾ

ವಿದ್ಮನೇಮಿ ಭ್ರಮತ್ ಸಮಂತಾತ್ ಭಗವತ್ ಪ್ರಯುಕ್ತಂ ದಂ ದಗ್ಧಿ ದಂ ದಗ್ಧ್ಯರಿ ಸೈನ್ಯಮಾಶು ಕಕ್ಷಂ ಯಥಾ ವಾತಸಖೋಹು